ಹಲೋ ಹೈದ್ರಾಬಾದ್, ಯು ಆರ್ ಲಿಸ್ನಿಂಗ್ ಟು ಎಫ್ ಎಮ್ ರೈನ್ಬೋ 101.9 ಆ್ಯಂಡ್ ಯು ಆರ್ ಲಿಸ್ನಿಂಗ್ ಟು ನಮಸ್ತೆ ಹಲೋ ಆದಾಬ್ ಬೈ ಆರ್ ಜೆ ದಿವ್ಯ. ಆ್ಯಂಡ್ ಟುಡೇ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಟುಡೇ ಸ್ಪೆಷಾಲಿಟಿ ವರ್ಲ್ಡ್ ಫಿಸಿಯೋಥೆರಪಿ ಡೇ, ವಿಚ್ ಇಸ್ ಸೆಲೆಬ್ರೇಟೆಡ್ ಎವ್ರಿ ಇಯರ್ ಆನ್ ಸೆಪ್ಟೆಂಬರ್ 8th. ಸೊ ದಿಸ್ ಇಸ್ ಟು ರಿಕಗ್ನೈಸ್ ವೈಟಲ್ ಕಾಂಟ್ರಿಬ್ಯೂಷನ್ಸ್ ಆಫ್ ಫಿಸಿಯೋಥೆರಪಿಸ್ಟ್ ವರ್ಲ್ಡ್ ವೈಡ್ ರಿಗಾರ್ಡಿಂಗ್ ಗ್ಲೋಬಲ್ ಹೆಲ್ತ್ ಆ್ಯಂಡ್ ಪೇಷಂಟ್ ಮೊಬಿಲಿಟಿ. ಸೊ ಇಟ್ ಈಸ್ ಅಬೌಟ್ ಹೌ ದ ಫಂಕ್ಷನಲ್ ಫಿಸಿಯೋಥೆರಪಿ ಹೆಲ್ಪ್ಸ್ ಹೈಲೈಟ್ ದ ರೆಗ್ಯುಲರ್ ಎಕ್ಸಸೈಸ್ ಆ್ಯಂಡ್ ಟಾರ್ಗೆಟೆಡ್ ಪ್ರಾಕ್ಟೀಸ್ ಅಕ್ರಾಸ್ ಅವರ್ ಬಾಡಿ. ಸೊ ಇಟ್ಸ್ ಕೋರ್ ಗೋಲ್ ಈಸ್ ದ್ಯಾಟ್ ವಿತ್ ಫಿಸಿಯೋಥೆರಪಿ ಯು ಕ್ಯಾನ್ ರೆಡ್ಯೂಸ್ ದ ಚಾನ್ಸಸ್ ಆಫ್ ಹಾರ್ಟ್ ಅಟ್ಯಾಕ್ಸ್ ಆ್ಯಂಡ್ ಸ್ಟ್ರೋಕ್ಸ್. ದಿಸ್ ವಾಸ್ ಫೌಂಡೆಡ್ ಬೈ ವರ್ಲ್ಡ್ ಫಿಸಿಯೋಥೆರಪಿ ಫೌಂಡಿಂಗ್ on September 8th, 1951, and it was officially designated as International Awareness in 1996. The sole promotion is about the profession and the global solidarity and to educate communities on how physical therapy restores independence and functional movement. Stay tuned, here comes a beautiful track.

ವೆಲ್ಕಮ್ ಬ್ಯಾಕ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ರೈನ್ಬೋ FM 101.9 ಆ್ಯಂಡ್ ಐ ಆಮ್ ಆರ್ಜದವ್ಯ ಆನ್ ನಮಸ್ತೆ ಹಲೋ ಅದಾಬ್. ಸೊ ಕಮಿಂಗ್ ಬ್ಯಾಕ್, ವಿ ವರ್ ಡಿಸ್ಕಸಿಂಗ್ ಮೆನಿ ಥಿಂಗ್ಸ್, ಬಟ್ ಯು ನೋ ದರ್ ಇಸ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ದಟ್ ಇಂಡಿಯಾ ಹ್ಯಾಸ್. ಯು ನೋ ದೆರ್ ಕುಡ್ ಬಿ ಟೂ ಟೈಮ್ ಝೋನ್ಸ್ ದ್ಯಾಟ್ ಕುಡ್ ಸೇವ್ ರುಪೀಸ್ 1400 ಕ್ರೋರ್ ಎ ಇಯರ್ ಫಾರ್ ಇಂಡಿಯಾ. ಸೊ ಇಂಡಿಯಾ ಸ್ಟ್ರೆಚಸ್ ನಿಯರ್ಲಿ 3000 ಕಿಲೋಮೀಟರ್ಸ್ ಫ್ರಮ್ ಈಸ್ಟ್ ಟು ವೆಸ್ಟ್, ಬಟ್ ವಿ ಆಲ್ ಫಾಲೋ ದ ಸೇಮ್ ಕ್ಲಾಕ್. ಇನ್ ದ ನಾರ್ತ್ ಈಸ್ಟ್ ದ ಸನ್ ರೈಸಸ್ ಅಂಡ್ ಸೆಟ್ಸ್ ಅರ್ಲಿಯರ್ ದ್ಯಾಟ್ ವೆಸ್ಟ್ ಆಫ್ ಇಂಡಿಯಾ, ಬಟ್ ದ ಕ್ಲಾಕ್ ಸ್ಟೇಸ್ ದ ಸೇಮ್. ಸೊ ಡೈಲಿ ರೊಟೀನ್ಸ್ ಆಫನ್ ಹ್ಯಾಪನ್ ಲೇಟರ್ ದೆನ್ ಡೇ ಲೈಟ್ ಆಕ್ಸಸ್. ದ್ಯಾಟ್ ಮಿಸ್ ಪ್ಯಾಚ್ ಹ್ಯಾಸ್ ಸ್ಪಾರ್ಕ್ಡ್ ಅ ಲಾಂಗ್ ರನ್ನಿಂಗ್ ಡಿಬೇಟ್. ಶುಡ್ ಇಂಡಿಯಾ ಹ್ಯಾವ್ ಟೂ ಟೈಮ್ ಝೋನ್ಸ್ ಆರ್ ಸಿಂಪ್ಲಿ ಚೇಂಜ್ ದ ಕ್ಲಾಕ್? And surprisingly, India has wrestled with this before. Before IST became the national standard, cities followed their own local times based on the sun. Bombay, Calcutta, and Madras each had different clocks. The British later pushed for a single standard time because one clock made railways, trade, shipping, and administration easier to coordinate across the country. But unifying India's clocks wasn't simple. Bombay resisted, Calcutta held on its own time even after IST became the national standard. Both cities took years to give up their clocks. Today, the debate has come full circle. Researchers have argued that instead of creating two time zones, India could advance IST by 30 minutes to better align daily schedules with daylight. Why? Much of the country's electricity demand peaks in the evening. When people return home and switch on lights and appliances, researchers estimated that shifting the clock could reduce this peak and save 2.7 billion units of electricity in a year, worth around rupees 1400 crore based on their estimates. The bigger question remains, should India have one clock for a country this wide, or should our clocks better follow the sun? Stay tuned, here comes a beautiful track.

0: FM Rainbow 101.9
1: ಸಣ್ಣ ಜಾಜಿ ಪಡಕ ಮಂಚ ಕಾಡ ಪಡಕ ಸಣ್ಣ ಜಾಜಿ ಪಡಕ ಮಂಚ ಕಾಡ ಪಡಕ ಚಲ್ಲ ಗಾಳಿ ಪಡಕ ಮೋಟ

ವಿಲ್ಲಾಲಿ ವೀರನೇ ವೀರಮಣಿ ಗಂಧನೇ ಎಕ್ಕಿನಾಡು ಎಕ್ಕಿನಾಡು ಎಕ್ಕಿನಾಡು ಎಕ್ಕಿನಾಡು ಅಂತ ಅಲ ಪಲಕೆ.